ನಮ್ಮ ಹಾಡು ನಿಮ್ಮ ಮನಸ್ಸಿಗೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ ಕೇಳ್ತಾ ಇದ್ದೀರಿ ಕೇಳುಗ್ರೆ. ಇದೊಂದು ಪ್ರಕಟಣೆ. ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ಸೋಮವಾರ 27/7/2026 ಬೆಳಗ್ಗೆ 8:30 9:30 ವಿಷಯ ದಾವಣಗೆರೆ ವಿಶ್ವವಿದ್ಯಾಲಯದಲ್ಲಿ 2026-27 ಸಾಲಿನ ಪ್ರವೇಶಾತಿಗೆ ಪದವಿ ತೇರ್ಗಡೆ ಹೊಂದಿದ ವಿದ್ಯಾರ್ಥಿಗಳಿಗೆ ಇರುವ ವಿವಿಧ ಶೈಕ್ಷಣಿಕ ಕಾರ್ಯಕ್ರಮಗಳು. ಪ್ರಿಯ ಶ್ರೋತೃಗಳೇ, ನಿಮ್ಮ ಪ್ರಶ್ನೆಗೆ ಆಗ ಉತ್ತರಿಸಲಿದ್ದಾರೆ ದಾವಣಗೆರೆ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ಬಿಇ ರಂಗಸ್ವಾಮಿ ಅವರು. ಈ ಕಾರ್ಯಕ್ರಮದ ಪ್ರಾಯೋಜಕರು ದಾವಣಗೆರೆ ವಿಶ್ವವಿದ್ಯಾಲಯ ದಾವಣಗೆರೆ. ದಾವಣಗೆರೆ ವಿಶ್ವವಿದ್ಯಾಲಯವು ಮಾನವಿಕ, ಕಲಾಶಾಸ್ತ್ರ, ವಿಜ್ಞಾನ ಮತ್ತು ತಂತ್ರಜ್ಞಾನ, ವಾಣಿಜ್ಯ ಮತ್ತು ನಿರ್ವಹಣಾ ಶಾಸ್ತ್ರ, ವಿವಿಧ ಪಿಜಿ ಡಿಪ್ಲೊಮೋ ಹಾಗೂ ಡಿಪ್ಲೊಮೋ ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ಪರಿಚಯಿಸಿದೆ. ದಾವಣಗೆರೆ ಹಾಗೂ ಚಿತ್ರದುರ್ಗ ಜಿಲ್ಲಾ ಕೇಂದ್ರಗಳಲ್ಲಿ ಸ್ನಾತಕೋತ್ತರ ಕೇಂದ್ರಗಳನ್ನು ತೆರೆದಿದೆ. ಅಲ್ಲದೆ ಪ್ರತಿಷ್ಠಿತ ಕಾಲೇಜುಗಳ ಸಹಭಾಗಿತ್ವವನ್ನು ಪಡೆದಿದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಆಗ ಕರೆ ಮಾಡಲು ಬಳಸಬೇಕಾದ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9448642273, ಇನ್ನೊಂದು ಮೊಬೈಲ್ ಸಂಖ್ಯೆ 9141970272, ದೂರವಾಣಿ ಸಂಖ್ಯೆ 08194295649, ವ್ಯಾಟ್ಸಪ್ ಮೂಲಕ ಪ್ರಶ್ನೆ ಕಳುಹಿಸಲು ನಮ್ಮ ನಿಲಯದ ವ್ಯಾಟ್ಸಪ್ ಸಂಖ್ಯೆ 9446640273. ಈ ಕಾರ್ಯಕ್ರಮದ ಪ್ರಾಯೋಜಕರು ದಾವಣಗೆರೆ ವಿಶ್ವವಿದ್ಯಾಲಯ ದಾವಣಗೆರೆ. ಪ್ರಕಟಣೆ ಕೇಳಿದಿರಿ. ಇನ್ನು ನಮ್ಮ ಹಾಡು ನಿಮ್ಮ ಮನಸ್ಸಿಗೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ ನಮಗೆ ಸಂದೇಶಗಳನ್ನು ಕಳಿಸಿದ್ದಾರೆ. ಆಕಾಶವಾಣಿಯನ್ನು ಚಿತ್ರದುರ್ಗವನ್ನು ಕೇಳ್ತಾ ಇದ್ದಾರೆ. ನಮಸ್ತೆ ಅಂತ ಹೇಳ್ತಾ ಇದ್ದಾರೆ ಭಾಗ್ಯನಾಳ್, ರಮ್ಯಾ, ನಿತಿನ್, ಯಶವಂತ್, ಸುರೇಶ್. ನೀವು ಆಯ್ಕೆ ಮಾಡಿರುವ ಎಲ್ಲ ಹಾಡುಗಳು ತುಂಬ ಇಷ್ಟ. ಮಿಡಿದ ಶ್ರುತಿ ಚಿತ್ರದ ಹಾಡಂತೂ ತುಂಬ ಇಷ್ಟವಾಗುತ್ತೆ. ಸಾಹಿತ್ಯ ಸಂಗೀತ ತುಂಬ ಅದ್ಭುತವಾಗಿದೆ, ಮಧುರವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಈ ಮುಸ್ಸಂಜೆಯ ಸಮಯದಲ್ಲಿ ಮಳೆ ಬರುತ್ತಿರುವ ವೇಳೆಯಲ್ಲಿ ಇಂಥ ಹಾಡುಗಳನ್ನು ಕೇಳಲು ನಾವು ಬಯಸುತ್ತೇವೆ, ದಯವಿಟ್ಟು ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕೆ. ಈಗಾಗಲೇ ಮಿಡಿದ ಶ್ರುತಿ ಚಿತ್ರದ ಹಾಡನ್ನು ಕೇಳಿದ್ದೀರಿ. ಇನ್ನು ವಾಣಿ ಶಾಂತಕುಮಾರ್, ಸೃಜನ್ ಸಾರಿಕಾ, ಹಳೆ ಟೌನ್, ರಾಜಬೀದಿ, ವೀರಭದ್ರಸ್ವಾಮಿ ದೇವಸ್ಥಾನ ರೋಡ್, ಚಳ್ಳಕೆರೆ, ಇಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸರ್, ನಿಮ್ಮ ನಿರೂಪಣೆಯಲ್ಲಿ ವಸತನದ ವಿಷಯಗಳು ತುಂಬ ಹಾಡು ತುಂಬ ಇಷ್ಟವಾಯಿತು, ಧನ್ಯವಾದಗಳು ಅಂತ ಹೇಳ್ತಿದ್ದಾರೆ. ವಸತನ ಏನು ಅಂತ ಒಂದಿಷ್ಟು ಗಮನಿಸಿದರೆ ಇನ್ನೂ ಒಂದಿಷ್ಟು ಸಂತೋಷ ಆಗ್ತಾಯಿತ್ತು. ನಮ್ಮ ಶ್ರೋತೃಗಳು ಕಲ್ಲಿನ ಕೋಟೆ, ಕೋಟೆನಾಡು, ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದ ನಿರೂಪಕರಿಗೆ ಗುರುವಾರದ ಸಂಜೆಯ ನಮಸ್ಕಾರಗಳು ಅಂತ ಹೇಳ್ತಾ ಇದ್ದಾರೆ. ನಿರೂಪಣೆ ತುಂಬ ಚೆನ್ನಾಗಿ ಮಾಡುತ್ತೀರಿ, ಬಹಳ ಖುಷಿಯಾಗುತ್ತದೆ.

ಚಿತ್ರದುರ್ಗ ಆಕಾಶವಾಣಿ ಕಾರ್ಯಕ್ರಮವನ್ನು ಪ್ರತಿದಿನ ತೋಟದ ಮನೆಯ ಕೆಲಸಗಳೊಂದಿಗೆ ನಾವುಗಳು ಕುಟುಂಬ ಸಮೇತ ತಪ್ಪದೆ ಕೇಳುತ್ತೇವೆ. ಬೆಳಗ್ಗೆಯಿಂದಲೇ ಪ್ರಾರಂಭವಾಗುವ ಕಾರ್ಯಕ್ರಮಗಳು, ಚಿಂತನ, ರೈತರಿಗೆ ಸಲಹೆ, ಚಿತ್ರಗೀತೆಗಳು ಎಲ್ಲವನ್ನ ಕೇಳ್ತಾ ಇರ್ತೇವೆ. ತುಂಬ ಉಪಯುಕ್ತವಾದ ಮಾಹಿತಿಯನ್ನು ನೀಡ್ತಾ ಇರ್ತೀರಿ, ನಿಮ್ಮ ಆಕಾಶವಾಣಿಯಿಂದ ಸಿಗುತ್ತವೆ ಉತ್ತಮ ಮಾಹಿತಿಗಳು ಅಂತ ಹೇಳ್ತಾ ಚಂದ್ರವಳ್ಳಿ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಮತ್ತೊಮ್ಮೆ ಹೇಳ್ತಾ ಇದ್ದಾರೆ. ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶ ಕಾರ್ಯಕ್ರಮಕ್ಕಾಗಿ ನೀವು ಆಯ್ಕೆ ಮಾಡಿಕೊಂಡಿರುವ ಎಲ್ಲ ಚಿತ್ರಗೀತೆಗಳು, ಅದರಲ್ಲಿ ಹಾಡುಗಳು ತುಂಬ ಚೆನ್ನಾಗಿರುವವು. ಈ ಹಾಡುಗಳನ್ನು ಪ್ರಸಾರ ಮಾಡಿ ಈ ಹಾಡುಗಳ ಆಯ್ಕೆ ಮಾಡಿಕೊಂಡಿರುವುದಕ್ಕೆ ನಮ್ಮ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರಕ್ಕೆ ತುಂಬ ತುಂಬ ಧನ್ಯವಾದಗಳು. ಹಾಗೂ ಮುಂದಿನ ದಿನಗಳಲ್ಲಿ ಹಳೆಯ ಚಲನಚಿತ್ರಗಳ ಹಾಡುಗಳನ್ನು ಆಯ್ಕೆ ಮಾಡಿಕೊಳ್ಳಿ ಎಂಬುದಾಗಿ ಕೋರುವೆ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕೆ. ಇನ್ನು ಶುಭ ಸಂಜೆ ಸರ್ ಅಂತ ಹೇಳ್ತಾ ಇದ್ದಾರೆ. ಇಂದು ನೀವು ಆಯ್ಕೆ ಮಾಡಿಕೊಂಡಿರುವ ಮೂರು ಹಾಡುಗಳು ಸೂಪರ್ ಸರ್, ಆಯ್ಕೆ ಮಾಡಿದ ನಿರೂಪಕರಿಗೆ ನಮನಗಳು ಅಂತ ಹೇಳ್ತಾ ಇದ್ದಾರೆ. ನಾನು ಮೂರು ಹಾಡುಗಳನ್ನು ಕೇಳ್ತೇನೆ ಸರ್ ಅಂತ ಹೇಳ್ತಾ ಇದ್ದಾರೆ ಹನುಮಂತಪ್ಪ ಮಡಿವಾಳರ್ ಜಗಳೂರಿಂದ. ಆದರೆ ನಮ್ಮ ಶ್ರೋತೃಗಳು ಒಂದಿಷ್ಟು ಗಮನಿಸಿದರೆ, ಇವತ್ತು ನಾನು ಅಂದ್ಕೊಂಡೆ ಗಮನಿಸ್ತಾರೆ ಅಂತ, ಯಾರೂ ಕೂಡ ಸಾಹಿತ್ಯ ಸಂಗೀತ ಅಂತ ಹೇಳ್ತಿದ್ರು, ಸಂಗೀತದಲ್ಲಿ ಒಂದು ವಿಧ ಇದೆ ಏನು ಅಂತಂತಂದರೆ, ನಾನು ಆಯ್ಕೆ ಮಾಡಿಕೊಂಡಂಥ ಮೂರು ಗೀತೆಗಳಲ್ಲಿ ಒಂದಿಷ್ಟು ಡ್ಯಾನ್ಸ್ ಸ್ಟೆಪ್ಸ್ ಇತ್ತು. ಅಂದರೆ ಡ್ಯಾನ್ಸ್ ಮಾಡದೇ ಇರೋರಿಗೂ ಕೂಡ ಡ್ಯಾನ್ಸ್ ಮಾಡಬೇಕು ಅನ್ನೋ ಆಸೆ ಬರೋ ಥರ ಈ ಗೀತೆಗಳು ಇದ್ವು. ಅಂಥ ಗೀತೆಗಳನ್ನ ಒಂದಿಷ್ಟು ಆಯ್ಕೆ ಮಾಡಿಕೊಂಡು ಪ್ರಸಾರ ಮಾಡಬೇಕು ಅಂತ ಅಂದ್ಕೊಂಡು ಈ ಗೀತೆಗಳನ್ನು ನಿಮ್ಮ ಅನಿಸಿಕೆಗಾಗಿ ಕಳಿಸಿದ್ದೆ. ಖಂಡಿತ ಸಂಗೀತ ಸಾಹಿತ್ಯ ಅಂತ ಗಮನಿಸಿದ್ರೆ ಇಂಥ ಒಂದಿಷ್ಟು ಮಾಹಿತಿಗಳನ್ನು ಒದಗಿಸಿದರೆ ಒಂದು ಖುಷಿಯಾಗ್ತಿತ್ತು ಅಂತ ಹೇಳ್ತಾ ಇದ್ದೀನಿ. ಇನ್ನು ಡ್ಯಾನ್ಸ್ ಬಗ್ಗೆ, ಅಭಿರುಚಿ ಇರೋರ ಬಗ್ಗೆ ನಾವು ಮಾತುಗಳನ್ನು ಹೇಳೋದೇ ಬೇಡ. ಮೂರು ಗೀತೆಗಳು ಕೂಡ ಮಿಡಿದ ಶ್ರುತಿ, ರುದ್ರ, ಕೆರಳಿದ ಸರ್ಪ ಚಿತ್ರದ ಈ ಹಾಡುಗಳು. ಯಾಕೆಂದರೆ ಆ ಚಿತ್ರದ ಅನೇಕ ಬೇರೆ ಬೇರೆ ಗೀತೆಗಳನ್ನು ಕೇಳಿರ್ತೀರಿ, ಆದರೆ ಈ ಗೀತೆಗಳನ್ನು ಕೇಳುವಂಥ ಅವಕಾಶವನ್ನು ಈ ಕಾರ್ಯಕ್ರಮದಲ್ಲಿ ನೀವು ಕೇಳಿದ್ರಿ. ಸಂದೇಶಗಳನ್ನು ಕಳಿಸಿದ ಎಲ್ಲ ಕೇಳುಗರಿಗೂ ಧನ್ಯವಾದಗಳು. ಇನ್ನು ಚಿತ್ರಗೀತೆ ಕಾರ್ಯಕ್ರಮದ ಕೊನೆಯ ಹಾಡು ಕೆರಳಿದ ಸರ್ಪ ಚಿತ್ರದ ಗೀತೆ. ಗಾಯಕ ಜೋಡಿ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ವಾಣಿ ಜಯರಾಮ್, ದೊಡ್ಡರಂಗೇಗೌಡ ಅವರ ಸಾಹಿತ್ಯ ಸಂಗೀತ ನೀಡಿದ್ದಾರೆ ಸಂಗೀತ ರಾಜಾ.

ಈ ಕಾರ್ಯಕ್ರಮದಲ್ಲಿ ನಮಗೆ ಸಂದೇಶಗಳನ್ನ ರಾಮಚಂದ್ರಪ್ಪ ಸಂಡೂರ್ನಿಂದ ಸಂದೇಶವನ್ನ ಕಳಿಸಿ ಎಲ್ಲ ಗೀತೆಗಳು ಸೊಗಸಾಗಿವೆ ಅನ್ನೋ ಸಂದೇಶವನ್ನ ಕಳಿಸಿದ್ದಾರೆ. ಧನ್ಯವಾದಗಳು. ಇದುವರೆಗೂ ನಮ್ಮ ಹಾಡು ನಿಮ್ಮ ಅನಿಸಿಕೆ ವ್ಯಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ ಪ್ರಸಾರವಾಯಿತು.

ಪ್ರಿಯ ಶ್ರೋತೃಗಳಿಗೆ ಗಮನಿಸಿ, ನಾಳೆ ಮಧ್ಯಾಹ್ನ 12:35 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ನವಜಾತ ಶಿಶುಗಳಲ್ಲಿ ಕಂಡುಬರುವ ವಕ್ರಪಾದ ಸಮಸ್ಯೆ ಕುರಿತು ಬೆಂಗಳೂರಿನ ಪ್ರಸಿದ್ಧ ಮಕ್ಕಳ ಕೀಲು ಮತ್ತು ಮೂಳೆ ತಜ್ಞರಾದ ಡಾಕ್ಟರ್ ಗಿರೀಶ್ ಕುಮಾರ್ ಎಎಂ ಅವರೊಂದಿಗೆ ಸಂದರ್ಶನ ಕೇಳುತ್ತೀರಿ. 12:35 ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಸಂದರ್ಶಕರು ದ್ಯಾಮಲಾಂಬಿಕಾ ಎಂಬೆಸ್. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರದ ಕೊಡುಗೆ. ಈ ಸಂಜೆ 6:51 ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿ ಅನುಭವಗಳ ಕುರಿತು ಚಿತ್ರದುರ್ಗ ತಾಲೂಕು ಮೆದೆಹಳ್ಳಿಯ ಪ್ರಗತಿಪರ ಕೃಷಿಕ ಜಪ್ಪ ಅವರೊಂದಿಗೆ ಸಂದರ್ಶನ, ರೈತರಿಗೆ ಸಲಹೆ ಮತ್ತು ಜನಪದ ಗೀತೆಗಳನ್ನು ಕೇಳಬಹುದು.

ಸೂರ್ಯೋದಯದ ಆಹ್ಲಾದ, ಹಕ್ಕಿಗಳ ಕಲರವದ ಇಂಚರ, ಮುಂಜಾವಿನ ತಂಗಾಳಿಯ ತಂಪಿನಲ್ಲಿ ಕೇಳಿ ನಮನ ನಮನ ಭಕ್ತಿಗೀತೆಗಳ ಆರಾಧನೆ. ಪ್ರತಿದಿನ ಬೆಳಿಗ್ಗೆ 6:10 ಚಿತ್ರದುರ್ಗ ಆಕಾಶವಾಣಿ 102.6 FM ಭಕ್ತಿಭಾವದ ಧಾರೆ. ನಮನ ನಮನ ನಮನ.

0: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಸಮಯ 5:30.
1: ಕೇಳಿ ಕ್ವಶನ್ ಬಾಕ್ಸ್ ನೇರ ಫೋನ್ ಇನ್ ರಸಪ್ರಶ್ನೆ ಕಾರ್ಯಕ್ರಮ.

ಹೇಳ್ತಾ ಇದ್ದೀನಿ. ಯಾರೆಲ್ಲ ಇದೀಗ ಕರೆ ಮಾಡಿ ನಮ್ಮೊಂದಿಗೆ ನಮ್ಮ ಪ್ರಶ್ನೆಗೆ ಉತ್ತರಿಸಲು ನೀವು ಕರೆ ಮಾಡಬಹುದು. 9444860423, ಇನ್ನೊಂದು ಮೊಬೈಲ್ ಸಂಖ್ಯೆ 9141972772. ಈ ಸಂಖ್ಯೆಗಳಿಗೆ ಕರೆ ಮಾಡಿ ಕ್ವಶನ್ ಬಾಕ್ಸ್ ನೇರ ಫೋನಿನ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ

0: ಪ್ರೇಕ್ಷಕರಿಗೆ ನಮಗೆ ಕರೆಗಳು ಬರ್ತಾ ಇವೆ. ಕರೆಗಳನ್ನು ಮಾಡಲು ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಯನ್ನು ಮತ್ತೊಮ್ಮೆ ಗಮನಿಸಿ, 9444860723. ಇನ್ನೊಂದು ಮೊಬೈಲ್ ಸಂಖ್ಯೆ 9141972722. ಹಲೋ, ನಮಸ್ತೆ. ಹಲೋ, ಮಾತಾಡಿ. ಹಲೋ ಹಲೋ
1: ಹಲೋ

ಕರೆಗಳು ಬರ್ತಾ ಇವೆ. ಹಲೋ, ನಮಸ್ತೆ. ಹಲೋ, ನಮಸ್ತೆ. ಆಕಾಶವಾಣಿ ರೇಡಿಯೋ ಸೆಟ್ ಇಂದ ದೂರ ಬಂದು ಮಾತಾಡಿ. ನಮಸ್ಕಾರ, ಎಲ್ಲಿಂದ ಮಾತಾಡ್ತಿದ್ದೀರಿ? ಚಿತ್ರದುರ್ಗದ ಹೌದಾ? ಗಣೇಶ್, ಪ್ರಶ್ನೆ ನಾ ನಿಮಗೆ, ಮೊದಲ ಪ್ರಶ್ನೆ, ಕಾರ್ಯಕ್ರಮದ ಮೊದಲ ಕರೆ ನಿಮ್ಮದೇ. ಕನ್ನಡ ಸಾಹಿತ್ಯ ಸಮ್ಮೇಳನದ ಮೊದಲ ಮಹಿಳಾ ಅಧ್ಯಕ್ಷೆ ಯಾರು ಆಗಿದ್ರು ಅಂತ ಗೊತ್ತಾ? ನೆನಪು ಮಾಡ್ಕೊಳ್ಳಿ, ಸಮಯಾವಕಾಶ ಇದೆ. ಗಣೇಶ್, ಪ್ರಶ್ನೆ. ಧನ್ಯವಾದಗಳು ಗಣೇಶ್ ಕರೆ ಮಾಡಿದ್ದಕ್ಕಾಗಿ. ನಾನು ಮುಂದಿನ ಕೇಳುಗರಿಂದ ಉತ್ತರವನ್ನು ಪಡೆಯುತ್ತೇನೆ.

0: ನಮ್ಮ ಮುಂದಿನ ಕರೆ. ಹಲೋ ನಮಸ್ತೆ.
1: ಹಲೋ
0: ನಮಸ್ತೆ, ಚಿತ್ರದುರ್ಗ ಆಕಾಶವಾಣಿ.
1: ನಮಸ್ತೆ ಸರ್,
0: ಶಿವಲಿಂಗ ಹಿರೇಮಠ ಅವರು. ನಿಮಗೆ ಪ್ರಶ್ನೆ, ನಾನು ಹಿಂದಿನ ಕೇಳುಗರನ್ನ ಕೇಳಿದ್ದೆ, ಈಗ ನಿಮಗೆ ಪ್ರಶ್ನೆಯನ್ನು ಮುಂದುವರಿಸ್ತಾ ಇದ್ದೇನೆ. ಕನ್ನಡ ಸಾಹಿತ್ಯ ಸಮ್ಮೇಳನದ ಮೊದಲ ಮಹಿಳಾ ಅಧ್ಯಕ್ಷೆ ಯಾರು ಆಗಿದ್ರು? ಸರಿಯಾದ ಉತ್ತರವನ್ನ ನೀಡಿದ್ದೀರಿ. ನಿಮಗೆ ಮುಂದಿನ ಪ್ರಶ್ನೆಯನ್ನ ಕೇಳ್ತೇನೆ. ಎಳೆಯ ಮಗುವಿನ ಹೃದಯ ನಿಮಿಷಕ್ಕೆ ಎಷ್ಟು ಬಾರಿ ಬಡಿಯುತ್ತದೆ? ಎಳೆಯ ಮಗುವಿನ ಹೃದಯ ನಿಮಿಷಕ್ಕೆ ಎಷ್ಟು ಬಾರಿ ಬಡಿಯುತ್ತದೆ ಅಂತ ಹೇಳ್ತೀರಿ? ಉತ್ತರ ತಪ್ಪಾಗಿದೆ ಶಿವಲಿಂಗ ಹಿರೇಮಠ ಅವರೇ. ನಾನು ಮುಂದಿನ ಕೇಳುಗರನ್ನ ಕೇಳ ಕೇಳುವ್ರೆ. ನೀವು ಕರೆ ಮಾಡಬೇಕಾದ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9448640702, ಇನ್ನೊಂದು ಮೊಬೈಲ್ ಸಂಖ್ಯೆ 9141970272 ಈ ಸಂಖ್ಯೆಗಳಿಗೆ ಕರೆ ಮಾಡಬಹುದು. ಹಲೋ ನಮಸ್ತೆ. ಹಲೋ ನಮಸ್ಕಾರ, ಯಾರು ಮಾತಾಡ್ತೀರ ಹೇಳಿ? ಎಲ್ಲಿಂದ? ಹಿರಿಯೂರಿನಿಂದನಾ? ಪ್ರಶ್ನೆಯನ್ನ ಕೇಳಿಸ್ಕೊಳ್ಳಿ. ಅಂಜು ಅಂದ್ರೆ

ಎಳೆಯ ಮಗುವಿನ ಹೃದಯ ನಿಮಿಷಕ್ಕೆ ಎಷ್ಟು ಬಾರಿ ಬಡಿಯುತ್ತದೆ? ಎಳೆಯ ಮಗು ಇರುತ್ತಲ್ವಾ, ಚಿಕ್ಕ ಮಗು, ಎಳೆಯ ಮಗು, ಈ ನವಜಾತ ಶಿಶುಗಳಂತ. ನಿಮ್ಮ ಉತ್ತರ ತಪ್ಪಾಗಿದೆಯಮ್ಮ. ನಾನು ಮುಂದಿನ ಕೇಳುಗರನ್ನ ಮಾತಾಡಿಸ್ತೇನೆ, ಅವರಿಂದ ಉತ್ತರ ಪಡಿತೇನೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ.

0: ಹಲೋ ನಮಸ್ತೆ.
1: ಹಲೋ ನಮಸ್ತೆ ಸರ್.
0: ನಮಸ್ತೆ ಅಮ್ಮ, ಯಾರು ಮಾತಾಡ್ತಿರೋದು ಹೇಳಿ.
1: ನನ್ನ ಹೆಸರು ಉಮಾ ಅಂತ ಸರ್, ಚಿತ್ರದುರ್ಗದಿಂದ.
0: ಉಮಾ, ನಿಮಗೆ ಪ್ರಶ್ನೆ ಏನು ಅಂದ್ರೆ, ಈಗ ಇಬ್ಬರಿಗೆ ಅಂದ್ರೆ ನಮ್ಮ ಎರಡು ಜನ ಕೇಳುಗರಿಗೆ ಕೇಳಿದ್ದೆ, ಆ ಪ್ರಶ್ನೆ ನಾ ಮುಂದುವರಿಸ್ತಾ ಇದ್ದೇನೆ. ಎಳೆಯ ಮಗುವಿನ ಹೃದಯ ನಿಮಿಷಕ್ಕೆ ಎಷ್ಟು ಬಾರಿ ಬಡಿಯುತ್ತದೆ ಅಂತ ಹೇಳ್ತಾರೆ
1: ಸರ್? 100 to 160 ಸರಿ ಸರ್.
0: ನಿಮ್ಮ ಉತ್ತರ ಕೂಡ ತಪ್ಪಾಗಿದೆ. 120 ಬಾರಿ ಅಂತ ಹೇಳಿ ಒಂದು ಸರಾಸರಿಯನ್ನ ಹೇಳಿದ್ದಾರೆ. ವ್ಯತ್ಯಾಸ ಆಗ್ತಾ ಇರುತ್ತೆ. ಅದನ್ನು ನಿಮಗೆ ಮುಂದಿನ ಪ್ರಶ್ನೆನ ಕೇಳ್ತೇನೆ. ಹಳ್ಳಿ ಚಿತ್ರ, ಹಳ್ಳಿ ಮೇಷ್ಟ್ರು ನಾಟಕಗಳನ್ನು ಬರೆದು ರಾಷ್ಟ್ರ ಪ್ರಶಸ್ತಿ ಗಳಿಸಿದ ಹಿರಿಯ ಗಾಂಧಿವಾದಿ, ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕರು ಅಂತ ಹೇಳಿ ಯಾರಾಗಿದ್ರು ಅಂತ ಗೊತ್ತಾ? ಹಳ್ಳಿ ಚಿತ್ರ, ಹಳ್ಳಿ ಮೇಷ್ಟ್ರು ನಾಟಕಗಳನ್ನು ಬರೆದು ರಾಷ್ಟ್ರ ಪ್ರಶಸ್ತಿ ಗಳಿಸಿದ ಹಿರಿಯ ಗಾಂಧಿವಾದಿ, ನಾನು ಕ್ಲೂ ಕೂಡ ಕೊಡ್ತಾ ಇದ್ದೀನಿ, ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕರು ಕೂಡ ಇವರು. ಹೇಳ್ತೀರಿ? ಕರೆಯಲ್ಲಿ ತುಂಡಾಗಿದೆ. ಹಲೋ ನಮಸ್ತೆ.

0: ಹಲೋ ನಮಸ್ತೆ ನಮಸ್ತೆ ನಮಸ್ತೆ ನಿಮ್ಗೆ ಪ್ರಶ್ನೆಯನ್ನ
1: ಶಿವಲಿಂಗಯ್ಯ
0: ಹಿರೇಮಠ ಅವರೇ, ಏನ್ ಗೊತ್ತಾ ಪ್ರಶ್ನೆ ಏನಂದ್ರೆ, ಹಳ್ಳಿ ಚಿತ್ರ ಹಳ್ಳಿ ಮೇಸ್ಟ್ರು ನಾಟಕಗಳನ್ನ ಬರೆದು ರಾಷ್ಟ್ರ ಪ್ರಶಸ್ತಿ ಗಳಿಸಿದ ಹಿರಿಯ ಗಾಂಧಿವಾದಿ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕರು ಯಾರು ಅಂತ ಹೇಳ್ತೀರಿ? ಹಳ್ಳಿ ಚಿತ್ರ ಹಳ್ಳಿ ಮೇಸ್ಟ್ರು ನಾಟಕಗಳನ್ನ ಬರೆದು ರಾಷ್ಟ್ರ ಪ್ರಶಸ್ತಿ ಗಳಿಸಿದ ಹಿರಿಯ ಗಾಂಧಿವಾದಿ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕರು ಇವರು ಯಾರು ಅಂತ ಹೇಳ್ತೀರಿ? ತಪ್ಪಾಗಿದೆ ನಿಮ್ಮ ಉತ್ತರ. ನಾನು ಮುಂದಿನ ಕೇಳುಗರನ್ನ ಧನ್ಯವಾದಗಳು ಶಿವಲಿಂಗ ಹಿರೇಮಠ ಅವರೇ, ಕರೆ ಮಾಡಿ ಭಾಗವಹಿಸ್ತಾ ಇರೋದಕ್ಕೋಸ್ಕರ.

0: ಶ್ರೋತೃಗಳಿಗೆ ಕ್ವಶನ್ ಬಾಕ್ಸ್ ನೇರ ಫೋನಿನ ರಸಪ್ರಶ್ನೆ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಿ. ನಿಮ್ಮ ಪ್ರೀತಿ ಚಿತ್ರದುರ್ಗ ಆಕಾಶವಾಣಿಯಿಂದ ಎಫ್ಎಂ ಕಂಪನಾಂಕ 102.6 ಮೆಗಾಹರ್ಟ್ಸ್ಗಳಲ್ಲಿ ನಮ್ಮ ಮುಂದಿನ ಕರೆ. ಹಲೋ, ನಮಸ್ತೆ.
1: ಹಲೋ,
0: ನಮಸ್ತೆ.
1: ನಮಸ್ತೆ ಸರ್, ನಾನು ಚಳ್ಕೆರೆ ತಾಲೂಕು ಒಂಬೆರಳೆಯಿಂದ ಪ್ರತಿಭಾ ಮಹಾಂತೇಶ್ ಅಂತ ಹೇಳಿ.
0: ಪ್ರತಿಭಾ ಮಹಾಂತೇಶ್, ನಿಮಗೆ ಪ್ರಶ್ನೆಯನ್ನ ಕೇಳಲಿಲ್ಲ ಅಥವಾ ಪ್ರಶ್ನೆಯನ್ನ ರೇಡಿಯೋದಲ್ಲಿ ಕೇಳಿಸಿಕೊಂಡಿದ್ದೀರಿ?
1: ಕೃಷ್ಣಶಾಸ್ತ್ರಿ,
0: ಸರಿಯಾದ ಉತ್ತರವಮ್ಮ. ರೇಡಿಯೋವನ್ನ ಗಮನವಿಟ್ಟು ಕೇಳ್ತಾ ಇದ್ರಿ, ತುಂಬಾ ಖುಷಿ ಆಗ್ತಿದೆ. ಮತ್ತೊಮ್ಮೆ ತಮ್ಮ ಹೆಸರನ್ನ ಹೇಳಿ. ಪ್ರತಿಭಾ ಮಹಾಂತೇಶ್, ಬೊಂಬೇರಹಳ್ಳಿಯಿಂದ. ಸರಿಯಾದ ಉತ್ತರವನ್ನ ನೀಡಿದ್ದೀರಿ. ನಿಮಗೆ ಮುಂದಿನ ಪ್ರಶ್ನೆ, ಕೇಳಿಸ್ಕೊಳ್ಳಿ ಪ್ರಶ್ನೆಯನ್ನ. ಹಲೋ,
1: ಹಲೋ ಹೇಳಿ ಸರ್.
0: ಕಾಕನ ಕೋಟೆ ನಾಟಕವನ್ನ ರಚಿಸಿದವರು ಯಾರು? ನಿಮ್ಮ ಉತ್ತರ ತಪ್ಪಾಗಿದೆಯಮ್ಮ. ಧನ್ಯವಾದಗಳು, ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೀಡಿದ್ದೀರಿ. ಈಗ ರೇಡಿಯೋ ಕಾರ್ಯಕ್ರಮನ ಕೇಳ್ತಾ ಇರಿ ಬೊಂಬೇರಹಳ್ಳಿಯಲ್ಲಿ. ಧನ್ಯವಾದಗಳಮ್ಮ ನಮ್ಮ ಕರೆಗೆ.

0: ನಮ್ಮ ಮುಂದಿನ ಕರೆ. ಹಲೋ, ನಮಸ್ತೆ. ಹಲೋ ಹಲೋ, ಆಕಾಶವಾಣಿ ಮಾತಾಡಿ. ಹಲೋ ಹಲೋ, ನಮಸ್ತೆ.
1: ಹಲೋ,
0: ನಮಸ್ಕಾರ, ತಮ್ಮ ಹೆಸರನ್ನ ಹೇಳಿ. ಕಾಲ್ ಕಟ್ ಆಯ್ತಾ? ನಿಮಗೆ ಪ್ರಶ್ನೆ ಕೇಳ್ತೀನಿ, ಬೇರೆ ಪ್ರಶ್ನೆ ಈಗ ಕೇಳ್ತಾ ಇದ್ದೆ. ಉಮಾ ಅವರೇ, ಕಾಕನ ಕೋಟೆ ನಾಟಕವನ್ನ ರಚಿಸಿದವರು ಯಾರು? ಸರಿಯಾದ ಉತ್ತರವನ್ನ ನೀಡಿದ್ದೀರಿ ಉಮಾ ಅವರೇ. ನಿಮಗೆ ಮುಂದಿನ ಪ್ರಶ್ನೆ, ಸೋತು ಗೆದ್ದವಳು ಇದು ಯಾರ ಕಾದಂಬರಿ ಅಂತ ಗೊತ್ತಾ?
1: ಸೋತು ಗೆದ್ದವಳು.

0: ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ನಾನು ಮುಂದಿನ ಕೇಳುವುದನ್ನ ಮಾತಾಡಿಸ್ತೇನೆ. ಪ್ರಿಯ ಶ್ರೋತೃಗಳೇ, ನೀವು ಕೇಳ್ತಾ ಇದ್ದೀರಿ 102.6 ಮೆಗಾಹರ್ಟ್ಸ್ಗಳಲ್ಲಿ ಕ್ವಶನ್ ಬಾಕ್ಸ್ ನೇರ ಫೋನಿನ ರಸಪ್ರಶ್ನೆ ಕಾರ್ಯಕ್ರಮ. ಕೇಳುವ್ರೆ, ಇದೊಂದು ಪ್ರಕಟಣೆ. ಇದೇ ಸೋಮವಾರ ದಿನಾಂಕ 27/7/2026 ಬೆಳಗ್ಗೆ 8:30 9:30 ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ. ವಿಷಯ, ದಾವಣಗೆರೆ ವಿಶ್ವವಿದ್ಯಾಲಯದಲ್ಲಿ 2026/27 ಸಾಲಿನ ಪ್ರವೇಶಾತಿಗೆ ಪದವಿ ತೇರ್ಗಡೆ ಹೊಂದಿದ ವಿದ್ಯಾರ್ಥಿಗಳಿಗೆ ಇರುವ ವಿವಿಧ ಶೈಕ್ಷಣಿಕ ಕಾರ್ಯಕ್ರಮಗಳು. ದಾವಣಗೆರೆ ವಿಶ್ವವಿದ್ಯಾಲಯವು ಮಾನವಿಕ, ಕಲಾಶಾಸ್ತ್ರ, ವಿಜ್ಞಾನ ಮತ್ತು ತಂತ್ರಜ್ಞಾನ, ವಾಣಿಜ್ಯ ಮತ್ತು ನಿರ್ವಹಣಾಶಾಸ್ತ್ರ, ವಿವಿಧ ಪಿಜಿ ಡಿಪ್ಲೊಮೊ ಹಾಗೂ ಡಿಪ್ಲೊಮೋ ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ಪರಿಚಯಿಸಿದೆ. ದಾವಣಗೆರೆ ಹಾಗೂ ಚಿತ್ರದುರ್ಗ ಜಿಲ್ಲಾ ಕೇಂದ್ರಗಳಲ್ಲಿ ಸ್ನಾತಕೋತ್ತರ ಕೇಂದ್ರಗಳನ್ನು ತೆರೆದಿದೆ. ಅಲ್ಲದೆ ಪ್ರತಿಷ್ಠಿತ ಕಾಲೇಜುಗಳ ಸಹಭಾಗಿತ್ವವನ್ನು ಪಡೆದಿದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಆಗ ಕರೆ ಮಾಡಲು ಬಳಸಬಹುದಾದ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9448640273, ಇನ್ನೊಂದು ಮೊಬೈಲ್ ಸಂಖ್ಯೆ 9141970272, ದೂರವಾಣಿ ಸಂಖ್ಯೆ 08194295649, ವ್ಯಾಟ್ಸಪ್ ಮೂಲಕ ಪ್ರಶ್ನೆ ಕಳುಹಿಸಲು ನಮ್ಮ ನಿಲಯದ ವ್ಯಾಟ್ಸಪ್ ಸಂಖ್ಯೆ 9446640273. ದಾವಣಗೆರೆ ವಿಶ್ವವಿದ್ಯಾಲಯದಲ್ಲಿ 2026/27 ಸಾಲಿನ ಪ್ರವೇಶಾತಿಗೆ ಪದವಿ ತೇರ್ಗಡೆ ಹೊಂದಿದ ವಿದ್ಯಾರ್ಥಿಗಳಿಗೆ ಇರುವ ವಿವಿಧ ಶೈಕ್ಷಣಿಕ ಕಾರ್ಯಕ್ರಮಗಳು, ಈ ವಿಷಯವಾಗಿ ನಿಮ್ಮ ಪ್ರಶ್ನೆಗೆ ಆಗ ಭಾಗವಹಿಸಿ ಉತ್ತರಿಸಲಿದ್ದಾರೆ ದಾವಣಗೆರೆ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ಬಿಇ ರಂಗಸ್ವಾಮಿ ಅವರು. ಈ ಕಾರ್ಯಕ್ರಮದ ಪ್ರಾಯೋಜಕರು ದಾವಣಗೆರೆ ವಿಶ್ವವಿದ್ಯಾಲಯ ದಾವಣಗೆರೆ. ಪ್ರಕಟಣೆ ಕೇಳಿದಿರಿ. ಕ್ವಶನ್ ಬಾಕ್ಸ್ ನೇರ ಫೋನಿನ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ನಮ್ಮ ಶ್ರೋತೃಗಳು ಕರೆ ಮಾಡಲು ಬಳಸಬೇಕಾದ ನಮ್ಮ ನಿಲಯದ ವ್ಯಾಟ್ಸಪ್ ಮೊಬೈಲ್ ಸಂಖ್ಯೆಗಳು 9448640273, ಇನ್ನೊಂದು ಮೊಬೈಲ್ ಸಂಖ್ಯೆ 9141970272. ಹಲೋ, ನಮಸ್ತೆ. ಶಿವಲಿಂಗಯ್ಯ ಹಿರೇಮಠ ಅವರು. ನಿಮಗೆ ಪ್ರಶ್ನೆ ಈಗಾಗಲೇ ಒಬ್ಬ ಕೇಳುಗರಿಗೆ ಕೇಳಿದ್ದೆ. ನ್ಯೂಸ್ ಆನ್ ಏರ್ ಆಪ್ ಅಲ್ಲಿ ಕೇಳ್ತಾ ಇದ್ದೀರಲ್ಲ ಕಾರ್ಯಕ್ರಮವನ್ನ, ಸೋತು ಗೆದ್ದವಳು ಇದು ಯಾರ ಕಾದಂಬರಿ ಅಂತ ಹೇಳ್ತೀರಿ? ತಪ್ಪಾಗಿದೆ ಶಿವಲಿಂಗ ಹಿರೇಮಠ ಅವರೇ, ನಾನು ಮುಂದಿನ ಕೇಳುಗರನ್ನ ಮಾತಾಡಿಸ್ತೇನೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಹಲೋ, ನಮಸ್ತೆ. ಹಲೋ, ನಮಸ್ಕಾರ. ನಮಸ್ಕಾರ, ಯಾರು ಮಾತಾಡ್ತಿರೋದು ಹೇಳಿ?
1: ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ ಸರ್.
0: ಸುಬ್ರಹ್ಮಣ್ಯ ಜಯಂತ್ ಅವರೇ, ಬೆಂಗಳೂರಿನಲ್ಲಿ ರೇಡಿಯೋ ಕೇಳ್ತಾ ಇದ್ದೀರಿ. ಪ್ರಶ್ನೆ ಏನು ಅಂದ್ರೆ, ಸೋತು ಗೆದ್ದವಳು ಇದು ಯಾರ ಕಾದಂಬರಿ? ಸರಿಯಾದ ಉತ್ತರವನ್ನು ನೀಡಿದ್ದೀರಿ ಸುಬ್ರಹ್ಮಣ್ಯ ಜಯಂತ್ ಅವರೇ. ನಾನು ಮುಂದಿನ ಪ್ರಶ್ನೆಯನ್ನು ನಿಮಗೆ ಕೇಳ್ತೇನೆ. ಮಾತೆಂಬುದು ಜ್ಯೋತಿರ್ಲಿಂಗ ಎಂಬುದು ಯಾವ ವಿಶ್ವವಿದ್ಯಾಲಯದ ಧ್ಯೇಯ ವಾಕ್ಯ? ಕೇಳಿಸ್ಕೊಳ್ಳಿ ಸರಿಯಾದ ಪ್ರಶ್ನೆಯನ್ನ. ಈ ಕೇಳಿಸ್ಕೊಳ್ತೀರಾ? ಕೇಳ್ತೀನಿ ಪ್ರಶ್ನೆಯನ್ನ. ಮಾತೆಂಬುದು ಜ್ಯೋತಿರ್ಲಿಂಗ ಎಂಬುದು ಯಾವ ವಿಶ್ವವಿದ್ಯಾಲಯದ ಧ್ಯೇಯ ವಾಕ್ಯ?
1: ಯಾವ ವಿಶ್ವವಿದ್ಯಾಲಯ

0: ಹೌದು.
1: ಇದು ಹಂಪಿ ಹಂಪಿ ವಿಶ್ವವಿದ್ಯಾಲಯ ಸರ್.
0: ಸರಿಯಾದ ಉತ್ತರವನ್ನು ನೀವು ನೀಡಿದ್ರಿ, ಧನ್ಯವಾದಗಳು. ತಮ್ಮ ಮತ್ತೊಂದು ಪ್ರಶ್ನೆ ನಿಮಗೋಸ್ಕರ
1: ಕೇಳಿ ಸರ್.
0: ಪ್ರಶ್ನೆಯನ್ನು ಗಮನವಿಟ್ಟು ಕೇಳಬೇಕಾಗುತ್ತೆ, ಒಮ್ಮೆ ಮಾತ್ರ ನಾನು ಹೇಳ್ತೇನೆ. ದಿ ಜಡ್ಜ್ಮೆಂಟ್ ಕೃತಿಯ ಲೇಖಕರು ಯಾರು?
1: ದಿ ಜಡ್ಜ್ಮೆಂಟ್ ಅಂತ ಅಲ್ವಾ ಸರ್? ಇದು ಜಡ್ಜ್ಮೆಂಟ್ ಸರ್, ಇದು ದಿ ಜಡ್ಜ್ಮೆಂಟ್ ಇಂಪ್ಯಾಕ್ಟ್ ಅಂತ ಏನೋ ಬರುತ್ತೆ ಸರ್, ಸ್ಟೋರಿ ಆಫ್ ದ ಅಂತ ಏನೋ ಬರುತ್ತೆ ಸರ್.
0: ತಪ್ಪಾಗಿದೆ ನಿಮ್ಮ ಉತ್ತರ. ನಾನು ಮುಂದಿನ ಕೇಳುಗರನ್ನ ಮಾತಾಡಿಸ್ತೇನೆ. ಸುಬ್ರಹ್ಮಣ್ಯ ಜಯಂತ್ ಅವರೇ, ಧನ್ಯವಾದಗಳು. ಬೆಂಗಳೂರಿನಲ್ಲಿ ನಮ್ಮ ರೇಡಿಯೋ ಕಾರ್ಯಕ್ರಮ ಕೇಳ್ತಾ ಇದ್ದೀರಿ, ಸಂತೋಷ. ನಾನು ಮುಂದಿನ ಕೇಳುಗರನ್ನ ಮಾತಾಡಿಸ್ತೇನೆ. ಹಲೋ, ನಮಸ್ತೆ. ಹಲೋ
2: ಹಲೋ,
0: ನಮಸ್ಕಾರ. ಚಿತ್ರದುರ್ಗ ಆಕಾಶವಾಣಿ.
2: ನಮಸ್ಕಾರ ಸರ್, ಬೀದರಿಂದ ಮೋಹನ್ ಅಂತ.
0: ಮೋಹನ್ ಅವರೇ, ಪ್ರಶ್ನೆಯನ್ನ ಪುನರಾವರ್ತನೆ ಮಾಡ್ತಾ ಇದ್ದೀನಿ ನಿಮಗೆ. ಈಗಾಗಲೇ ಒಬ್ಬ ಕೇಳುಗರಿಗೆ ಕೇಳಿದ್ದೆ, ದಿ ಜಡ್ಜ್ಮೆಂಟ್ ಅನ್ನೋ ಒಂದು ಕೃತಿ ಇದೆ, ಕೇಳಿಸ್ಕೊಳ್ಳಿ ಪ್ರಶ್ನೆಯನ್ನ. ದಿ ಜಡ್ಜ್ಮೆಂಟ್ ಅಂತ ಒಂದು ಕೃತಿ ಇದೆ, ಈ ಕೃತಿಯ ಲೇಖಕರು ಯಾರು ಅಂತ ಹೇಳ್ತೀರಿ? ಭಾರತೀಯರು ಬರೆದಿರೋದು. ಭಾರತೀಯರು ಬರೆದಿರೋದು, ಹೌದು ಹೇಳಿ. ಹೇಳಿ, ಅಂದಾಜು ಮಾಡಿ, ನೆನಪಿಸ್ಕೊಳ್ಳಿ.
2: ಇಲ್ಲ ಇಲ್ಲ,
0: ಖಂಡಿತ ಅಲ್ಲ. ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ, ಯಾಕೆಂದ್ರೆ ಯಾವುದೇ ಪ್ರಶ್ನೆಗೆ ಶೀಘ್ರವಾಗಿ ಉತ್ತರಗಳನ್ನು ಹೇಳ್ಬೋದು, ಒಂದೊಂದ್ಸಲ ಹೇಳಲಿಕ್ಕೆ ವ್ಯತ್ಯಾಸ ಆಗ್ಬೋದು. ತಮ್ಮ ಪ್ರಯತ್ನವನ್ನು ಬೀದರ್ನಲ್ಲಿ ರೇಡಿಯೋ ಕಾರ್ಯಕ್ರಮ ಕೇಳ್ತಾ ಮಾಡ್ತಾ ಇದ್ದೀರಿ ಮೋಹನ್ ಅವರೇ, ಧನ್ಯವಾದಗಳು ತಮ್ಮ ಕರೆಗೆ. ನಾನು ಮುಂದಿನ ಕೇಳುಗರನ್ನ ಮಾತಾಡಿಸ್ತಾ ಪ್ರಶ್ನೆಗೆ ಉತ್ತರವನ್ನು ಪಡಿತೇನೆ. ಹಲೋ, ನಮಸ್ತೆ. ಹಲೋ, ನಮಸ್ಕಾರ. ನಮಸ್ಕಾರ, ತಾವು ಮಾತಾಡ್ತಿರೋದು ಯಾರು ಹೇಳಿ? ತಮ್ಮ ಹೆಸರನ್ನ ಹೇಳಿ.
1: ಹಲೋ,
0: ತಮ್ಮ ಹೆಸರನ್ನ ಎಲ್ಲಿಂದ ಫೋನ್ ಮಾಡ್ತಾ ಇದ್ದೀರಿ ಹೇಳಿ?
1: ಬೆಂಗಳೂರಿನಿಂದ, ಸುಬ್ರಹ್ಮಣ್ಯ ಜಯಂತ.
0: ಈಗ ಪ್ರಶ್ನೆ ಉತ್ತರ ಗೊತ್ತಾಗುತ್ತಾ, ಹೇಳ್ತೀರಿ ದಿ ಜಡ್ಜ್ಮೆಂಟ್ ಕೃತಿಯ ಲೇಖಕರು ಯಾರು ಅಂತ?
1: ಕುಲದೀಪ್ ನಾಯರ್ ಸರ್.
0: ಸರಿಯಾದ ಉತ್ತರವನ್ನ ನೀಡಿದ್ದೀರಿ, ಕುಲದೀಪ್ ನಾಯರ್ ಅಂತ. ಧನ್ಯವಾದಗಳು ತಮಗೆ. ಮತ್ತೊಂದು ಪ್ರಶ್ನೆ, ತರಕಾರಿ ರಾಣಿ ಅಂತ ಯಾವ ತರಕಾರಿ ಕರೆಯುತ್ತಾರೆ? ಹ್ಮ್, ಒಂದ್ಸಲ ಪ್ರಶ್ನೆಗೆ ನೀವು, ನಾನು ಹೇಳ್ತೀನಲ್ಲ. ಹೌದಾ?
1: ಗಾಡಿ ಶಬ್ದ ಜಾಸ್ತಿ ಬರ್ತಾ ಇರುತ್ತೆ.
0: ಹೌದು, ತರಕಾರಿ ರಾಣಿ ಅಂತ ಬೆಂಡೆಕಾಯಿ ಕರಿತೇವೆ. ಸರಿಯಾದ ಉತ್ತರವನ್ನ ನೀಡಿದ್ದೀರಿ. ನಿಮಗೆ ಮುಂದಿನ ಪ್ರಶ್ನೆ, ಸುಬ್ರಹ್ಮಣ್ಯ ಜಯಂತ್ ಅವರೇ, ಸಂವಿಧಾನ ರಚನಾ ಸಭೆಯಲ್ಲಿ ಕೂರ್ಗ್ ಪ್ರಾಂತ್ಯವನ್ನ ಪ್ರತಿನಿಧಿಸಿದವರು ಯಾರು? ಪ್ರಶ್ನೆ ಅರ್ಥ ಆಗಿಲ್ಲಲ್ಲ, ಇನ್ನೊಮ್ಮೆ ಹೇಳ್ತೀನಿ. ಸಂವಿಧಾನ ರಚನಾ ಸಭೆಯಲ್ಲಿ ಕೂರ್ಗ್ ಪ್ರಾಂತ್ಯವನ್ನ ಪ್ರತಿನಿಧಿಸಿದ್ದವರು ಯಾರು? ಹಲೋ, ನಮಸ್ತೆ. ನಮಸ್ಕಾರ. ಹಲೋ, ಶ್ರೋತೃಗಳು, ನೀವು ಕರೆ ಮಾಡಲು ಬಳಸಬಹುದಾದ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9448640723, ಇನ್ನೊಂದು ಮೊಬೈಲ್ ಸಂಖ್ಯೆ 9141972772. ಹಲೋ, ನಮಸ್ಕಾರ ರೀ. ನಿಮಗೆ ಪ್ರಶ್ನೆಯನ್ನು ಪುನರಾವರ್ತನೆ ಮಾಡ್ತಾ ಇದ್ದೇನೆ, ಈ ಹಿಂದೆ ಕೇಳುಗರಿಗೆ ಕೇಳಿದ್ದೆ. ಸಂವಿಧಾನ ರಚನಾ ಸಭೆಯಲ್ಲಿ ಕೂರ್ಗ್ ಪ್ರಾಂತ್ಯವನ್ನು ಪ್ರತಿನಿಧಿಸಿದ್ದವರು ಯಾರು? ಗೊತ್ತಿಲ್ಲ, ಪ್ರಯತ್ನ ಪಡ್ಬೋದಲ್ಲ, ಮಾಡ್ರಿ ಮಾಡ್ರಿ, ಗೆಸ್ ಮಾಡಿ.

0: ತಪ್ಪಾಗಿದೆ ಉತ್ತರ. ಪ್ರಯತ್ನಕ್ಕಾಗಿ ಧನ್ಯವಾದಗಳು. ನಾನು ಮುಂದಿನ ಕೇಳುಗರನ್ನ ಕೇಳ್ತೇನೆ. ಹಲೋ ನಮಸ್ತೆ. ಹಲೋ ನಮಸ್ತೆ. ನಮಸ್ಕಾರ. ಹಲೋ
1: ನಮಸ್ಕಾರ ಸರ್.
0: ತಾವ್ಯಾರು ಮಾತಾಡ್ತಿರೋದು? ಅನ್ವಿತಾ. ಎಷ್ಟನೇ ತರಗತಿ ಅನ್ವಿತಾ? ಏಳನೇ ತರಗತಿ. ಪ್ರಶ್ನೆ, ಸಂವಿಧಾನ ರಚನಾ ಸಭೆಯಲ್ಲಿ ಕೂರ್ಗ ಪ್ರಾಂತ್ಯವನ್ನ ಪ್ರತಿನಿಧಿಸಿದವರು ಯಾರು ಅಂತ? ಕೆ ಎಂ ಪುನ್ನಚ್ಚ. ಸರಿಯಾದ ಉತ್ತರವನ್ನ ನೀಡಿದ್ದೀರಿ. ನಾನು ನಿಮಗೆ ಮುಂದಿನ ಪ್ರಶ್ನೆಯನ್ನ ಕೇಳ್ಬೋದಾ? ಸಿಡುಬು ರೋಗಕ್ಕೆ ಲಸಿಕೆ ಕಂಡುಹಿಡಿದವರು ಯಾರು? ಅನ್ವಿತಾ, ಲೈ ಕರೆಯಲ್ಲಿದ್ದೀರಿ? ಅಂಕಿತಾ, ಸಿಡುಬು ರೋಗಕ್ಕೆ ಲಸಿಕೆಯನ್ನು ಕಂಡುಹಿಡಿದವರು ಯಾರು ಅಂತ ಹೇಳ್ತೀರಿ? ಪ್ರಯತ್ನ ಪಡ್ಬೋದಲ್ಲ. ಗೊತ್ತಾಗ್ತಿಲ್ಲ.

ಕೆ ಎಂ ಪುನ್ನಚ್ಚ. ಸರಿಯಾದ ಉತ್ತರವನ್ನ ನೀಡಿದ್ದೀರಿ. ನಾನು ನಿಮಗೆ ಮುಂದಿನ ಪ್ರಶ್ನೆಯನ್ನ ಕೇಳಬಹುದಾ? ಸಿಡುಬು ರೋಗಕ್ಕೆ ಲಸಿಕೆ ಕಂಡುಹಿಡಿದವರು ಯಾರು? ಅನ್ವಿತಾ, ಲೈ ಕರೆಯಲ್ಲಿದ್ದೀರಿ? ಅಂಕಿತಾ, ಸಿಡುಬು ರೋಗಕ್ಕೆ ಲಸಿಕೆಯನ್ನ ಕಂಡುಹಿಡಿದವರು ಯಾರು ಅಂತ ಹೇಳ್ತೀರಿ? ಪ್ರಯತ್ನ ಪಡ್ಬೋದಲ್ಲ. ಗೊತ್ತಾಗ್ತಿಲ್ಲ. ನಾನು ಮುಂದಿನ ಕೇಳೋಗ್ರನ್ನ ಮಾತಾಡಿಸ್ತೇನೆ. ಧನ್ಯವಾದಗಳು ಅಮ್ಮ ಕರೆ ಮಾಡಿದ್ದಕ್ಕಾಗಿ. ಹಲೋ, ನಮಸ್ತೆ. ನಮಸ್ಕಾರ, ಎಲ್ಲಿಂದ ಮಾತಾಡ್ತಿರೋದು ಹೇಳಿ? ಎರೆಹಳ್ಳಿ. ಹಿರಿಯೂರಿಂದ? ಚಳ್ಳಕೆರೆ ತಾಲೂಕು ಹಿರಿಯಹಳ್ಳಿಯಿಂದ ಅಂಜಲಿ. ಅಂಜಲಿ ಅವರು, ನಿಮಗೆ ಪ್ರಶ್ನೆ ಏನು ಅಂದ್ರೆ, ಸಿಡುಬು ರೋಗಕ್ಕೆ ಲಸಿಕೆ